0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತಿಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಕೇಳಿಸಿಕೊಳ್ಳುವ ವಾಗತಿಯನ್ನ ರೇಡಿಯೋ.
1: ಲುಕ್ಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
2: ಮೆಮರಿ ಲೋಸ್ ಕೌದು ಡುಕ್ತ ಯಾರು ಸುನ್ನದು
1: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಬೈ ಹಿಡಿದ್ರನೆ ಅಯ್ಯ ಮಾಟ
3: ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ್ಮ ಕೀರದಿಯನ್ನು ನಾನು
4: ಓಣಮ
5: ಸಂವೇದನಾವಗಟ ಪ್ರಬಲಮ ವಿದ್ಯಾನುಕೂಲ ವಿಸದಮ ಓತುಶೀಲ್ ಆಕ್ಟಿವ್ ಕ್ಲಾಸ್
6: ವಿನದೆಯಾಕ್ ವೆಚ್ಚದೇನ್ ಕೇಳ ಬಲಾಗಿನ ಇಟಿಯಾಮ ಕಪುಟು ಅಪೇ ಉಲುವೆ ಕೂಡು ಅದಲ ಬಿತ್ತರ ದಾನವ ಮೇ ಸಿದುವನ ಹೆಮದೇಮ ದೇಶಪಾಲನಿಕಾಯಿ ಇತಿನ್ ಮೇ ಸಮಾಜೆ ಗೆನ ವಿನದೇವಲ್ ಗೆನ ಒಬಟಾತ್ ಅದಾಸಾ ಕ್ಯತಿ ಅಪಿ ಅಪಿ ಗೆನಮ ಕಥಾ ಕರಮು ಸರ್ಚ್ ಸೈಡ್ ಲೈಟ್
0: ಇರಿದಾ ಉದೇ ಅಟಟ ವೆನಸಟ ಕೆಮತಿ ಒಬೇ ಅದಹಸಟ ಅಪೇ ದುರಕಥನ ವಿವೃತಾಯಿ ಬಿಂದುವೈ ಹತಾಯ್ ಬಿಂದುವೈ ತುನಾಯಿ ಅನು ತುನಾಯಿ ಪಹಾಯಿ ಅನು ತುನಾಯಿ ಹತ ಸಜಲಾಯಿ ಸಮಾಜ ಗವೇಷಣೆ
7: FM 93.5 FM 93.7 ಲಾಖಾನ ರೇಡಿಯೋ ITN
8: ಹೆಮ ಕಾಲಿಮ ಟ್ರೆಂಡಿ ಮಸಿಂದು ಎಹೆನ ಲಂಕಾವೆ ಏಕಮ ಚಾನಲ್ ಲೆಕ್ಕ ಲಾಖಾಂಡ ಹಾರ್ಟ್ ಬೀಟ್
9: එකලහේ වෙයි අන්තිම විනාඩි කිහිපේ තමයි අපි මේ ඉන්නේ. ඉතින් ලස්සන සින්දු ටිකක් වටහන්න පුළුවන්. හැබැයි අපි ඊට කලින් අපිට නිවුස් එක අහන්න තියෙනවා. නිවුස් එක අහලා තමයි අපි ආපහු වෙන්නේ දවල් 12:30 න් පස්සේ. ඉතින් කොහෙවත් යන්නේ නැතුව ඔය විදිහටම ඉන්නවා. මං ගිහලා නම්.

0: FM 93.5 FM 93.7 Lakhana Radio ITN
1: Havasa dekhaye vinade dolai
2: Riya petivimedi oba nivirithu pamanin anaturu walakwa gatha nohaka bandayat sama vitama anek riyaturan verdi kirimata ida etha avadhanen riya padawanda
3: ಹರಿಯತಮ್ಮ ಕೀರದಿಯನ್ನ
4: FM 93.5 FM 93.7 ಹೆಂದೇವಿ ಹತ್ತಿರ ವೆದ್ದಿ ಟ್ಯೂನ್ ಕರಲ ತ್ಯಾಗನ್
1: ಈವನಿಂಗ್ ಡ್ರೈವ್ ವಿತ್ ಶಮಿತ್ ಅಂಡ್ ಚಾರು
5: ಸಮ ಅನುಗ್ರಹಾಯ
1: ಮಾರ್ಕ್ಸ್ಮನ್ ಸಮೂಹ ವ್ಯಾಪಾರಿ ವಿತಿನ್ ಗೆನ್ ವಾಪಿತ ಹರಿನ ದ ನವನಿ ಮಾವಕಿನ್ ಎನ್ ಡೋ ಮಾಸ ಅಂಟ್ರಿ ವಿಕೆಟಿ ಮಿಯಾಂತ್ರಿಕ ಸಾದಂಬರ ಹಿಮಿಕರುವಿಕು ವನ್ನ ಅದು ಮಾವು ತನ್ನ ಬಿಂದು ಏಕ ಏಕ ಹತ್ತಾಯ್ 579 579
5: ಸಹಯೋಗಿತ ಅನುಗ್ರಹಾಯ ರನ್ ಪೌಮಟ್ ಉಪರಿಮ ಮುದಲ ಅಪೇನ್ ಲಕ್ಷೇಟಮ ಪೊಲಿ ರುಪಿಯಲ್ ಹಾರಸಿ ಅಸುವಕ್ ವಿತರಾಯ್ ಗಾನು ದಿನುವಾಯ್ ರಾತ್ರ ರನ್ ಪಲ್ಲಿ ಗುರುಗೆ ರನ್ ಆಯ